0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಸುಕನ್ಯಾ ಪ್ರಭಾಕರ್ ಅವರ ದನಿಯಲ್ಲಿ ಗಜಮುಖ ವಂದಿಸುವೆ, ರಚನೆ ವಾದಿರಾಜರು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸಂಗ್ ಬೈ ಸುಕನ್ಯಾ ಪ್ರಭಾಕರ್.

ಭಾವಶುದ್ಧಿಯಲ್ಲಿ ಹಯವದನನ ನೆನೆವಂತೆ ಕೃಪೆ ಮಾಡು ಎಂದು ಭಕ್ತ ಆರ್ತನಾಗಿ ಹೊಟ್ಟೆಗಣಪನನ್ನು ವಂದಿಸಿದಾಗ ದೇವನ ಆಗಮನ. ಆಗ ಉತ್ಸಾಹದಿಂದ ದೇವ ಬಂದ, ನಮ್ಮ ಸ್ವಾಮಿ ಬಂದಾನೋ ಎಂದು ಹಾಡುತ್ತಾನೆ. ಹಾಗೆ ಬಂದಿರುವ ಸ್ವಾಮಿಯನ್ನು ಮರೆಯಬೇಡ ಮನವೇ ಎಂದು ಎಚ್ಚರಿಸಿಕೊಳ್ಳುತ್ತಾನೆ. ದಾಸನಾಗಿ ಆದಿಕೇಶವ ಎನ್ನದೆ ವಿಧಿಯಿಲ್ಲ. ಆಗ ಮಾತ್ರ ಆತ ಒಲಿದಾನು. ಹಾಗಾದರೆ ಆ ಸ್ವಾಮಿ ಹೇಗಿದ್ದಾನೆ? ಉಟ್ಟ ಪೀತಾಂಬರ ಉಡಿಗೆಜ್ಜೆ ಒಡ್ಯಾಣದಿಂದ ಭೂಷಿತನಾಗಿರುವವನಿಗೆ ಜಯವಾಗಲಿ. ಅನೇಕ ಚರಿತನು ಲೋಕಭರಿತನೂ ಆಗಿದ್ದಾನೆ. ಆ ಸ್ವಾಮಿ ಶ್ರೀ ಲೋಲ ಆದಿಕೇಶವನ ಭಕ್ತನಾಗದೆ ವಿಧಿಯಿಲ್ಲ. ಅಂತಹ ದೇವ ಸ್ವಾಮಿಯಾದಂತೆ, ಮಗುವೂ ಆಗಿ ತಾಯಿ ಮಗನನ್ನು ಕರೆದಂತೆ ವಾತ್ಸಲ್ಯದಿಂದ ಕರೆದರೆ ಓಗೊಡದಿರಲಾರ. ಕೊನೆಗೆ ಈ ಎಲ್ಲ ಭಾವಬಂಧನಗಳಿಂದ ಮುಕ್ತಗೊಳಿಸು ಎಂದು ಸರ್ವೇಶ್ವರನನ್ನು ಪ್ರಾರ್ಥಿಸುವುದೇ ಈ ಧ್ವನಿ ಸುರುಳಿಯ ಅಂತರಾರ್ಥ.

ಆರ್ಯ ರಮಾಮಣಿ ಪ್ರಸ್ತುತಪಡಿಸುತ್ತಿದ್ದಾರೆ. ಶಾರದೆ ಕರುಣಾವಾರಿಧಿಯೇ, ರಚನೆ ವಿಜಯದಾಸರು. ಆರ್ಯ ರಮಾಮಣಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಶಾರದೆ ಕರುಣಾವಾರಿಧಿಯೇ.

0: ಮಧುರೈ ಸೋಮಸುಂದರಂ ಅವರ ದನಿಯಲ್ಲಿ ತ್ಯಾಗರಾಜರ ರಚನೆ ಶಿವ ಶಿವ ಶಿವ ಎನರಾದ. ಮಧುರೈ ಸೋಮಸುಂದರಂ ಪ್ರೆಸೆಂಟಿಂಗ್ ಶಿವ ಶಿವ ಶಿವ ಎನರಾದ, ರಿಟನ್ ಬೈ ತ್ಯಾಗರಾಜ.
1: ಶಿವ ಶಿವ ಶಿವ ಎನರಾದ, ಶಿವ ಶಿವ ಶಿವ ಎನರಾದ.

ಮನಸ್ಸು ಕರಗದೇ ಸ್ವಾಮಿ, ಹಾಡಿದರೆ ಸುಕನ್ಯಾ ಪ್ರಭಾಕರ್, ರಚನೆ ಪ್ರಾಣೇಶ ವಿಠಲ. ಸುಕನ್ಯಾ ಪ್ರಭಾಕರ್ ರಂಜ್ರಿಂಗ್ ಮನಸ್ಸು ಕರಗದೇ ಸ್ವಾಮಿ, ರಿಟನ್ ಬೈ ಪ್ರಾಣೇಶ ವಿಠಲ.

ಪಾಲಿಸಿ ನೀ ಎನ್ನನು ಬರೆದಿದ್ದಾರೆ ಪ್ರಾಣೇಶ ದಾಸರು, ದನಿಯಾಗಿದ್ದಾರೆ ಮಧುರಾ ದೀಕ್ಷಿತ್. ನೌ ಪಾಲಿಸಿ ನೀ ಎನ್ನನು ರಿಟನ್ ಬೈ ಪ್ರಾಣೇಶ ದಾಸ, ಸಂಗ್ ಬೈ ಮಧುರಾ ದೀಕ್ಷಿತ್.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಿಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ತಿರುಮಲೆ ಶ್ರೀನಿವಾಸ್. ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ಸರ್.
2: ನಮಸ್ಕಾರ ರಮೇಶ್ ಅವರೇ. ಇವತ್ತು ಪುರಂದರದಾಸರ ಒಂದು ದೇವರ ನಾಮ ರಾಗ ಕರ್ಣರಂಜನಿ. ಕರ್ಣರಂಜನಿ ರಾಗ ಪರಿಚಯ ಇರಬಹುದು. ಕರಹರಿ ಧನ್ಯ ಸಾಹಿತ್ಯ ಬರ್ಕೊಳ್ತೀರಾ? ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ.
1: ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ.
2: ಇದು ಪಲ್ಲವೇ?
1: ಸರಿ,
2: ಅನುಪಲ್ಲವೇ. ಗರುಡಗಮನ ನೀ ಗರುಡಗಮನ ನೀ ಸಿರಿಲೋಲನಾಗಿರೆ ಅರಸಿ ಎನ್ನನು ಕಾಯುವ ಅರಸಿ ಎನ್ನನು ಕಾಯುವ ದೊರೆಗಳಿನ್ನಾರಯ್ಯ. ಆಯ್ತಾ?
1: ಸರಿ.
2: ಮೊದಲನೇ ಚರಣ, ಮುಟ್ಟಿ ಪೂಜಿಸಿ ನಿನ್ನ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ. ಹೇಳಿ.
1: ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ
2: ದೃಷ್ಟಿ ಎನ್ನೊಳಗಿದೆಯೇ.
1: ಸರಿ.
2: ದೃಷ್ಟಿ ಎನ್ನೊಳಗಿದೆಯೇ ಕಷ್ಟವ ಪಡಲಾರೆ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಎನ್ನ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಎನ್ನ ದುಷ್ಟ ಕರ್ಮವ ಬಿಡಿಸಿ ಇಷ್ಟನೆಂದೆನಿಸೋ. ಆಯ್ತಾ? ಹರಿ ನೀನೆ ಗತಿ ಎಂದು.
1: ಸರಿ.
2: ಎರಡನೇ ಚರಣ, ಭುಜಗ ಶಯನ ನಿನ್ನ ಭುಜಗ ಶಯನ ನಿನ್ನ ಭಜಕರ ಹೃದಯದಿ ಭಜಕರ ಹೃದಯದಿ ನಿಜವಾಗಿ ನಿಜವಾಗಿ ನೀನಿಲ್ಲವೇ. ಹೇಳಿದು
1: ಭುಜಗ ಶಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀ ನಿಲ್ಲವೇ.
2: ನೀನಿಲ್ಲವೇ.
1: ಓಕೆ.
2: ನೀ ನಿಲ್ಲವೇ ಇಲ್ಲ, ನೀನಿಲ್ಲವೇ.
1: ಸರಿ.
2: ಅಜನ ಪಿತನೆ ಕೇಳೋ ತ್ರಿಜಗವೆಲ್ಲವೂ ಅಜನ ಪಿತನೆ ಕೇಳೋ ತ್ರಿಜಗವೆಲ್ಲವೂ ನಿನ್ನ ಸುಜನ ಪಾಲಕನೆಂದು ಸುಜನ ಪಾಲಕನೆಂದು ಭಜನೆ ಮಾಳ್ಪುದ ಕಂಡು
1: ಭಜನೆ ಮಾಳ್ಪುದು ಕಂಡು
2: ಮಾಳ್ಪುದ ಭಜನೆ ಮಾಳ್ಪುದ ಕಂಡು ಹರಿ ನಿನ ಗತಿಯೆಂದು. ಮೂರನೇ ಚರಣ, ಧರಣಿಯೊಳಗೆ ನೀ ಸುಜನರ ಸಲಹುವ ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ ಬಿರುದು ಪಡೆದವನಲ್ಲವೇ ಸಿರಿರಮಣನೆ ಎನ್ನ ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ ಪರಮಪುರುಷ ಶ್ರೀ ಪುರಂದರ ವಿಠಲ. ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ ಪರಮಪುರುಷ ಶ್ರೀ ಪುರಂದರ ವಿಠಲ. ಹರಿ ನೀನೆ ಗತಿಯಲ್ಲಿ ಆರೋಹಣ ಅವರೋಹಣ ಇದು ವಕ್ರರಾಗ.
1: ಸರಿ ಸರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯಿ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಮಾರು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಡಿ ಪಶುಪತಿ ಅವರ ಹಾಡುಗಾರಿಕೆಯನ್ನ ನೀವು ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ಡಿ ಸೂರ್ಯಪ್ರಭಾ ಅವರಿಂದ ವಯಲಿನ್, ಎಚ್ ಬಿ ರಾಮಾಚಾರ್ ಮೃದಂಗ, ಸೋಸಲೆ ಶೇಷಗಿರಿ ದಾಸ್ ಖಂಜೀರ. ಇಂದು ಮೈಸೂರು ವಾಸುದೇವಾಚಾರ್ಯರ ಕೃತಿಗಳನ್ನು ನೀವು ಕೇಳುತ್ತೀರಿ. ಒಂದೇ ನಿಶಮಹಂ, ಹಂಸಧ್ವನಿ ರಾಗ ಆದಿತಾಳ.
0: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ಕಾನ್ಸರ್ಟ್ ಬೈ ಡಿ ಪಶುಪತಿ. ಟುಡೇ ಡಿ ಪಶುಪತಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ಸ್ ಆಫ್ ಮೈಸೂರು ವಾಸುದೇವಾಚಾರ್ ಇನ್ ಹಿಸ್ ವೋಕಲ್ ಕಾನ್ಸರ್ಟ್. ಹಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಡಿ ಸೂರ್ಯಪ್ರಭಾ, ಆನ್ ದ ಮೃದಂಗಂ ಎಚ್ ಬಿ ರಾಮಾಚಾರ್, ಅಂಡ್ ಆನ್ ದ ಖಂಜಿರ ಸೋಸಲೆ ಶೇಷಗಿರಿ ದಾಸ್. ದಿ ಪಶುಪತಿ ಬಿಗಿನ್ಸ್ ಇಸ್ ವೋಕಲ್ ಕಾನ್ಸರ್ಟ್ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ವಂದೇ ನಿಶಮಹಂ.

0: ಶ್ರೀ ಹರಿವಲ್ಲಭೇ ಉದಯ ರವಿಚಂದ್ರಿಕೆ ರಾಗ ಆದಿತಾಳ.
1: ಶ್ರೀ ಹರಿವಲ್ಲಭೇ ಸೆಟ್ಟು ಉದಯ ರವಿಚಂದ್ರಿಕೆ ರಾಗ ಆದಿತಾಳ.

0: ಇಂದಿನ ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಪಶುಪತಿಯವರ ಹಾಡುಗಾರಿಕೆಯಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿಗಳನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಡಿ ಸೂರ್ಯಪ್ರಭಾ ಅವರಿನ ವಯಲಿನ್, ಎಚ್ ಬಿ ರಾಮಾಚಾರ್ ಮೃದಂಗ, ಸೋಸಲಿ ಶೇಷಗಿರಿ ದಾಸ್ ಖಂಜಿರ.
1: Dear listeners, in today's program, you just heard compositions of Mysuru Vasudevachar in vocal concert by D. Pashupati. He was accompanied on the violin by D. Surya Prabha, on the mridangam H. P. Ramachar, and on the khanjira Sosale Sheshagiri Das. Karnataka Shastriya Sangeeta Karyakramadalli innu munde keli Akashvani nilayada kalavidarinda vadya vrinda. Modalige Ramani Eda Karahara Priya Raga Aditaladalli ತ್ಯಾಗರಾಜರ ಕೃತಿ. ಆಕಾಶವಾಣಿ ಇನ್ ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ನೌ ಲೆಟ್ ಅಸ್ ಲಿಸನ್ ಟು ಇನ್ಸ್ಟ್ರುಮೆಂಟಲ್ ಆನ್ಸೆಂಬಲ್ ಬೈ ಸ್ಟಾಫ್ ಆರ್ಟಿಸ್ಟ್ಸ್ ಆಫ್ ಆಕಾಶವಾಣಿ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ರಾಮನಿ ಎಡಾ ಇನ್ ಖರಹರ ಪ್ರಿಯ ರಾಗ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆದಿತಾಳ.

ಇನ್ನು ಮುಂದೆ ಕೇಳಿ ರಾರಾಜೀವಲೋಚನ, ಮೋಹನರಾಗ ಆದಿತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿ. ನೌ ಲೆಟ್ ಅಸ್ ಲಿಸನ್ ಟು ರಾರಾಜೀವಲೋಚನ, ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ಯ, ಸೆಟ್ ಟು ಮೋಹನರಾಗ ಆದಿತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಚಕ್ರ ರಾಜನೆಲೆಯೇ ಶಿವಶಕ್ತಿರಾಗ ಆದಿತಾಳದಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ ನೌ ಲೆಟ್ ಅಸ್ ಲಿಸನ್ ಟು ಶ್ರೀಚಕ್ರ ರಾಜನೆಲೆಯೇ ಎನ್ ಶಿವಶಕ್ತಿರಾಗ ಆದಿತಾಳ ಕಂಪೋಸ್ಡ್ ಬೈ ಜಿಎನ್ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಇದುವರೆಗೂ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಇನ್ಸ್ಟ್ರುಮೆಂಟಲ್ ಆನ್ಸೆಂಬಲ್ ಬೈ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್ ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ವೀಣಾವಾದನ ಪ್ರಸಾರವಾಗುತ್ತಿದೆ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ರಚನೆ ಕರ್ನಾಟಕ ಬೇಹಾಗ್ರಾಗ ಆದಿತಾಳದಲ್ಲಿದೆ, ನೇನೆಂದು ವೆದಕುದರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you Veena recital by Dr. V. Doraiswamy Iyengar. He is accompanied on the mridangam by Vidwan Palghat T.S. Mani Iyer. In the beginning, let us listen to a composition of Tyagaraja set to Karnataka Behagraga Adithala, Nenendu Vedakudara.

ನಿನ್ನು ಚೆಪ್ಪ ಕಾರಣಮೇ ಮೇ. ಮಂದಾರಿ ರಾಗ ಆದಿತಾಳದಲ್ಲಿದೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ನಿನ್ನು ಚೆಪ್ಪ ಕಾರಣಮೇ ಮೇ ಸೆಟ್ಟು ಮಂದಾರಿ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇನ್ನೀಗ ತ್ಯಾಗರಾಜರ ಕೃತಿ ಬಿಲ್ಹರಿ ರಾಗ ಖಂಡ ಚಾಪು ತಾಳದಲ್ಲಿದೆ ತೊಲಿ ಜನ್ಮ. ನಾ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಬಿಲ್ಹರಿ ರಾಗ ಖಂಡ ಚಾಪು ತಾಳ ತೊಲಿ ಜನ್ಮ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ ಕನ್ನಡ ರಾಗ ಆದಿತಾಳದಲ್ಲಿದೆ, ಸುಖಿಯವರೋ. Dear listeners, you are listening to Veena Recital by Dr. V. Doraiswamy Iyengar. Is accompanied on the mridangam by Vidwan Palghat T.S. Mani Iyer. Continuing the program, now Sukhiya Varo, written by Tyagaraja, set to Kannada Raga Adithala.

ನಿನ್ನುವಿನ ಸುಖಮುಗಾನ ತೋಡಿರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ನಿನ್ನುವಿನ ಸುಖಮುಗಾನ ಸೆಟ್ಟು ತೋಡಿರಾಗ ರೂಪಕ ತಾಳ.

ತ್ಯಾಗರಾಜರ ಮತ್ತೊಂದು ಕೃತಿ ಶಂಕರಾಭರಣ ರಾಗ ಮಿಶ್ರ ಛಾಪುತಾಳದಲ್ಲಿ ನಿಬದ್ಧವಾಗಿದೆ. ಮನಸ್ಸು ಸ್ವಾಧೀನಮಯಿನ, ಮನಸ್ಸು ಸ್ವಾಧೀನಮಯಿನ, ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಶಂಕರಾಭರಣ ರಾಗ ಮಿಶ್ರ ಛಾಪುತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಧರ್ಮಪುರಿ ಸುಬ್ಬರಾಯರು ಬರೆದಿರುವ ಪರುಲನ್ನ ಮಾಟ ಕಾಪಿರಾಗ ರೂಪಕತಾಳ. ಪರುಲನ್ನ ಮಾಟ ಸೆಟ್ ಕಾಪಿರಾಗ ರೂಪಕತಾಳ ರಿಟರ್ನ್ ಬೈ ಧರ್ಮಪುರಿ ಸುಬ್ಬರಾಯ.

ಬಿ ಅಯ್ಯಂಗಾರ್ ಅವರಿಂದ ವೀಣಾವಾದನ ಆಲಿಸಿದರೆ ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by Dr. V. Duraswamy Iyengar. He was accompanied on the mridangam by Vidwan Palgha T.S. Mani Iyer. This program is a contribution of Akashvani Bengaluru, anytime, Indian music.